0: जो आवाज लगाए चोटे कर दूंगा।
1: ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸ

0: ಚತುರ ಏಕ ಪೇರಾಯ್ನ ಯಾ ಗೋಡಾ ಬೋಲ್ನ ಯಾ ಚತುರ ಬೋಲ್ನ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಭುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ

ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮ